0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಕಿಶೋರ್ ದಾ, ಯು ಲಿವ್ ಥ್ರೂ ಯುವರ್ ಸಾಂಗ್ಸ್, ಯುವರ್ ವಾಯ್ಸ್ ಲಿವ್ಸ್ ಆನ್ ಇನ್ ಅವರ್ ಹಾರ್ಟ್ಸ್, ಇನ್ ಅವರ್ ಮೆಮರೀಸ್, ಆ್ಯಂಡ್ ಇನ್ ಎವ್ರಿ ಸಾಂಗ್ ವಿ ಕಂಟಿನ್ಯೂ ಟು ಲಿಸನ್ ಟು.

0: ಸಜ್ಜಂ ಸಕಜಂ ಸಕನಂ ಸಕದಂ ತದ್ಧಿತಂಗಿರಿ ದಕ್ಷಿಣಗಿರಿ ತಜ್ಜಂ ಸಕಜಂ ಸಕನಂ ಸಕದಂ ತದ್ಧಿತಂಗಿರಿ ದಕ್ಷಿಣಗಿರಿ ತಜ್ಜರಿ ತದನ ತಜ್ಜನು ತದನು ತದ್ದಿಮಿ ತದಿಮಿ ತಜ್ಜನು ತಕಿತ ಸರಿತ ದನತ ಚಲುತ ಸಿಮಿ
1: ಸತಂಗಿರಿ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ ತಂ

0: ಗಾರೆ ಗಾರೆ
1: ಗರ ಬಡದೆ
0: ಗಾರೆ ಗಾರೆ
1: ಎಷ್ಟು ದೂರ ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟ
0: ಗಾರೆ ಗಾರೆ
1: ಎಷ್ಟು ದೂರಕ್ಕಿದ್ದಾರದಿ ಎಷ್ಟು ಇನ್ನಾಯ ಇದು
2: ಯಕ್ಕ ಚತುರ ನಾರ ಅಮ್ಮ ಚೋಳೆ ಗಣಜೆ

0: ಚತುರ ಏಕ ಪೇರಾಯ್ನ ಯಾ ಗೋಡಾ ಬೋಲ್ಲ ಯಾ ಚತುರ ಬೋಲ್ಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರ

0: ka-chum, boom, boom, pa, ka-chum, boom, pa, ka-chum, boom, boom, pa, ka-chum,
1: boom, boom, pa, ka-chum, boom, boom, pa, ka-chum, pa, ka-chum, ಕೊಂಪ ಮುಂಚಿನವರು ಎಂತ ಗೊಪ್ಪ ಸೊಗಸುರು ಈ ಆಡದಾಚಿನವರು ಪೂಲ ರೆಕ್ಕಲು ಕೊನ್ನಿ ತೇನೆ ಚುಕ್ಕಲು ರಂಗರಿಸ್ತಿವು ಇಲಾ ಬೊಮ್ಮ ಚೇಸ್ತಿವು ಅಸಲು ಭೂಲೋಕಂ ಇಲಾಂಟಿ ಸಿರಿ ಚೂಸಿ ಉಂಟದಾ ಕನಕ ಈ ಚಿತ್ರಂ ಸ್ವರ್ಗಾನಿಕಿ ಚೆಂದಿ ಉಂಟದಾ

0: ವಂದೇ ಮಾತರಂ ಶ್ರೀನಿವಾಸ್ ಮ್ಯೂಸಿಕ್ ಅಂಡ್ ಅಟ್ ದ ಸೇಮ್ ಟೈಮ್ ಈ ಪಾಟನ್ ಪಾಡಿದ್ದು ಕೂಡ ವಂದೇ ಮಾತರಂ ಶ್ರೀನಿವಾಸ್ ಗಾರೆ 317 ನನ್ನ ಸ್ಟುಡಿಯೋ ಕ್ಲಾಕ್ ಮೀರು ಇಂಟುನಾರು ಎಫ್ಎಂ ರೈನ್ಬೋ 101.9 ಲೋ ರೈನ್ಬೋ ಮ್ಯಾಟ್ನಿ
1: ಜಾಗತೆ ರಹೋ ಜಾಗತೆ ರಹೋ
2: ಸಿರ್ಫ ಜಾಗತೆ ನಹಿ ಸಜಗ ರಹೋ
1: ಸಿರ್ಫ ರಾತೋ ಮೇ ನಹಿ ಜಿಂದಗಿ ಕೆ ಹರ್ ಮೋಡ್ ಪರ್ ಸಜಗ ರಹನಾ ಹೈ
2: ಅಫವಾಹೋ ಸೆ
1: ಧೋಕಾ ಧಡಿ ಸೆ
2: ಜಾಗರೂಕ ಹೋನಾ ಹೈ ಅಪ್ನೆ ಅಧಿಕಾರೋ ಕೆ ಪ್ರತಿ
1: ಅಪ್ನೆ ಜಿಮ್ಮೇದಾರಿಯೋ ಕೆ ಪ್ರತಿ
2: ಹರ್ ಸಹಿ ಫೈಸಲೆ ಕಿ ಶುರುವಾತ್ ಹೋತಿ ಹೈ ಜಾಗರೂಕತಾ ಸೆ ಔರ್ ಜಾಗರೂಕತಾ ಕಿ ಶುರುವಾತ್ ಹೋತಿ ಹೈ ಸಜಗ ಭಾರತ ಸೆ
1: ಸಜಗ ಭಾರತ
2: ಜಾಗರೂಕ ಭಾರತ
1: ಸಶಕ್ತ ಭಾರತ
2: ಸುನಿಯೆ ಸಜಗ ಭಾರತ
1: ಹರ್ ಸೋಮವಾರ ಸುಬಹ 11 ಬಜೆ ಸಿರ್ಫ ಎಫ್ಎಂ ರೈನ್ಬೋ 101.9 ಪರ್ ಸಜಗ ಭಾರತ
2: ಜಾಗರೂಕ ಬನಿಯೇ
1: ಸಜಗ ರಹಿಯೇ

0: ರೇನ್ಬೋ 101.9
1: ಆಕಾಶವಾಣಿ ಎಫ್ಎಂ ರೈನ್ಬೋ. ಸಮಯಂ 5 ಗಂಟಲು ದಾಟಿ 45 ನಿಮಿಷಾಲ ಕಾವಸ್ತೋಂದಿ. ಇಪ್ಪುಡು ಆರೋಗ್ಯ ಜೀವನಂ ಇಂಟಿಗ್ರೇಟೆಡ್ ಮೆಡಿಸಿನ್ ಅನೇ ಅಂಶಂಪೈ ಡಾಕ್ಟರ್ ಕೆ ಶ್ರೀಧರ್ ಗಾರಿತೋ ಪರಿಚಯ ವಿಂಟಾರು. ಪರಿಚಯಕರ್ತ ಎಸ್ ರಮೇಶ್ ಸುಂಕಸಾರಿ.

0: ಬೀಳ್ಸುತ್ತೇವು ಶಾರು ಎಂದಿಂಟವ್ರ ಉಪ್ಪು ಲೇನಿ ಪಪ್ಪು ಶಾರು
1: ಕೋಶಿ ಕೊಂಗಡಿ ಮಾತು ಬೊಟ್ಟು ಎತ್ತೈತೆ ಗಟ್ಲೈತರಿ ಸುಸ್ಕುಂದಂ ಪಟ್ಟು ಅಂಬಲಿ ಗಟ್ಕ ಮಾದಿರಾಸ ಪುಟಕ ಪೂಟ ಪೂಟ ಮಾಕೆ ದಸರಾ ಮ್ಯಾಂಚ ಕುಂದಂ